ಅತ್ಯಂತ ಪ್ರತಿಷ್ಠಾನ ಸಂಬಂಧ ಸಂಪ್ರದಾಯ ಅನುಸಂಧಾನ ಕೇಂದ್ರ ಸಂಘಕ್ಕೆ ಸಹಕಾರ್ಯ ರೋಟರಿ ಇಂಟರ್ನ್ಯಾಷನಲ್ ಎವಂ ರೋಟರಿ ಕ್ಲಬ್ ಆಫ್ ಕಠ್ಮಂಡು ನಿಖಾಮ್ ಸಾಧ್ಯತೆ ವಿಶ್ವಭಾರತ ರೋಟರಿ ಫ್ರೆಂಡ್ಸ್ ಎವಂ ಪಾರ್ಟ್ನರ್ ಕ್ಲಬ್ಗಳ ದ್ವಾರಾ ಜನಹಿತವಾಗಿ ಪ್ರಸ್ತುತ ಸಂದೇಶ.

0: ಮುರಿಯೇ ಈ ಸಮಯ ಅವಕಾಶ ಮಹಾದಿನ ಮುರಿಯೇ ಸ್ವತಂತ್ರ ಸಂಸ್ಕಾರ ಸ್ವತಂತ್ರ ಮುರಿಯೇ
1: ಜಹಾ ಜಹಾ ಖೋಲ್ಕೆ ಖಾಪಟ್ ಬಂದೆ ಬಂದಾಗ

ಇದೆಂಬಸಿ ಲಾಸ್ ಮೈಸೂರಲ್ಲ ಈ ಫೈಬರ್ ನೋಡ್ಕೊಳ್ಳಿ ಕಾಸಿನ ಸಂಪುಟ ಕಚೇರಿಯ